ನರ್ತನ ದಿನೋದ ಬೇಡ ಮೋದ ಕಾಮಾತ್ಯ ನಿರ್ಮಲ ದುಸ್ತಿಗಳಿಗ ನರ್ತನ ದಿನೋದ ಬೇಡ.